ಲತಾ ಮಂಗೇಶ್ಕರನೇ ಪ್ರೇಮನಾಥಾಂಚ ಜೋಡ ಸ್ವರಿಯಾಗಿದ್ದ ಖಾತಿರ್ ಯಕ್ಷ ಪಾನ್ ಸೌಚಾರ್ ಮೇಘ ಹರ್ಡ್ಸ್ ಕರ್ಯವುಳ ಸದಾಬಹಾರ್ ಗೀತಾಂಚಿ ಕರ್ಯವೈತಿಯ ಕಿನಾಯ್ಕುಯ ಚುಪ್ಕೆ ಚುಪ್ಕೆ ಫಿಲ್ಮ ಖಾತಿರ್ ಲತಾ ಮಂಗೇಶ್ಕರ್ ಹಂಚ ಸ್ವರ್ ಎಸ್ ಡಿ ಬರ್ಮನ್ ಹಂಚೆ ಸಂಗೀತ್ ಆಣಿ ಗೀತಕಾರ ಆನಂದ ಬಕ್ಷಿ.